ಬ್ರಹ್ಮಮದೇ ಸೃಷ್ಟಿಯನೇ ಕಾಣ್ಬದಾಗು, ಬ್ರಹ್ಮಮದೇ ಸ್ಥಿತಿಯನವು ಕಾಣ್ಬದಾಗು, ಬ್ರಹ್ಮಮದೇ ನಾಶಮೆನೆ ಕಾಣ್ಬದಾಗೋ, ಬ್ರಹ್ಮಮದೇ ನಿಖಿಲಮುಮೈ ಕಾಣ್ಬದಾಮೆ. ಎಂಗೆಂಗೆ ಯವ್ವಿಧಮೈ ಕಂಡಬೋದು ಇದರ

ಬ್ರಹ್ಮಮದೆ ಅಖಂಡೈಕ ರಸ ಪದಾರ್ಥಂ ಬ್ರಹ್ಮಮದೆ ಅಹಮೆನ್ನೋ ಪರತಿನರ್ಥಂ ಬ್ರಹ್ಮಮದೆ ಬ್ರಹ್ಮಮೆನ್ನೋ ಪರತಿನರ್ಥಂ ಬ್ರಹ್ಮಮದೆ ಅಸ್ಮಿಯನೋ ಪರತಿನರ್ಥಂ ಬ್ರಹ್ಮಮದೆ ಅಖಂಡೈಕ ರಸ ಪದಾರ್ಥಂ ಬ್ರಹ್ಮಮದೆ ಐವಟ್ರ ಸತ್ಪದಾರ್ಥಂ ಬ್ರಹ್ಮಮದೆ ಪರಿವುಟ್ರ ಚಿತ್ ಪದಾರ್ಥಂ ಬ್ರಹ್ಮಮದೆ ಪ್ರಿಯಮೆನು ಸುಖ ಪದಾರ್ಥಂ ಬ್ರಹ್ಮಮದೆ ಅಖಂಡೈಕ ರಸ ಪದಾರ್ಥಂ ಬ್ರಹ್ಮಮದೆ ಜಡಮೆನ್ನು ಪರತಿನರ್ಥಂ ಬ್ರಹ್ಮಮದೆ ಜೀವನೆನು ಪರತಿನರ್ಥಂ ಬ್ರಹ್ಮಮದೆ ಈಶನೆನು ಪರತಿನರ್ಥಂ ಬ್ರಹ್ಮಮದೆ ಅಖಂಡೈಕ